ಮನಸ್ಸು ಹಾಡಾದೋ ಇವರ ಸಂಧು ಸೋತಾಚು ಪೊಳ್ಳಕ್ಕೆ ಸೇದಿಯು ಬಂದಾಚು ಕಾವೇರಿ ಪೊಳ್ಳ